0: ಸೈಬರ್ ಅವಕಾಶೆ ಲಾಂಕೇಯ ಹದಗಸ್ಮ ಲೈವ್ ಎಫ್ ಎಂ
1: ಲೈವ್ ಎಫ್ ಎಂ ಡಾಟ್ ಎಲ್ ಕೆ
0: ದಂಗಲಾವ ಹರಿಯಡಮ ಮಧ್ಯಮ ರಾತ್ರಿ 12:00.